0: ನೀತಿಪ್ಪಿ ಮಾಡಲು ಇಳೆಲ್ಲ ಮೂಡಲು ಇನ್ನಿಂಕ ನಮ್ಮ ನೋಡಿ
1: ನಚ್ಚಿಲ್ಲಕ್ಕ ನೀ ಅಲ್ಲಕ್ಕ ತೆಚ್ಚಿನಲ್ಲೇ ಅವು ನಾ ಕಳ್ಳು ಸುಡವೇ ನೀ ಬೊಮ್ಮ ಆಡನೇ.